ಆಕಾಶವಾಣಿ ಇಂಫಾಲ್. ಹೌಸಿಗಮುಕ್ ತೊಂಗಾನ್ ತೊಂಗಾನ್ಬ ಸೈಸಕ್ಪಸಿಂಗ್ದಗಿ ಮತ್ತಮ್ ಇಸೈ ಲಾಂಥೊಕ್ಚರಿ ಅಹಾನ್ಬದ ಲೌಬಿರಸಿ. ಕಕ್ಚಿಂಗ್ ತಾಬಂ ಲಬಂಗಿನಿ ದೇವಿಗಿ ಖೊಂಜಲ್ದ ಥೌನಾಜಂ ಸಾಮೋನ ಸೈರೇಂಗ್ಬ ಮತ್ತಮ್ ಇಸೈ ಇಸೈಗಿಸೈ ಹೌದಿ ಲೋಟ್ನ ಲೋಟ್ನ ಲಾಕ್ ಉಕೋ.

ಇಸೈ ಅಸಿಗೆ ಲೋಯ್ನನ ಪುಂಫಮ ಅಸಿದ ಸಂದೋಕ್ಚವ ಮತಂ ಇಸೈ ಲಾಂಥೋಕ್ಚವ ಲೋಯ್ಜರಿ ಲೋಕಚಕಿವ ಮತಂ ಇಸೈಗೆ ಸೈಸಕ್ಪಸಿಂಗ್ದಿ ಕಕ್ಚಿಂಗ್ ತಾಬಂ ಲವಂಗಿನಿ ದೇವಿ ತಖೇಲಂಬ ಮಂದಾಕಿನಿ ಸಮುರಾಯ್ ಲಾಟ್ಪಂ ಸನಾತನ್ ಶರ್ಮಾ ಅಮದಿ ಖುಂಡ್ರಾಕ್ಪಂ ಜೀವನ್ ಸಿಂಗ್ ಅಹಾನ್ಬ ಅಮದಿ ಅನಿಸುಬ ಇಸೈಗೆ ಸೈರೆಂಬ ಥೌನೌಜಂ ಶಾಮು ಅಹುಂಸುಬ ಇಸೈಗೆ ಸೈರೆಂಬ ಖಾಯ್ದೇಮ್ ಲಂದನ್ ಬಲಾ ದೇವಿ ಅಮದಿ ಮರಿಸುಬ ಇಸೈಗೆ ಸೈರೆಂಬ ಥಿಂಗ್ಬಾಯ್ಜಂ ಸ್ವರನ್ ಕುಮಾರ್ ಆಕಾಶವಾಣಿ ಇಂಫಾಲ್ ಹೌಜಿಕ್ ಸಂದೋಕ್ಚರಿ ಖೊಂಜೆಲ್ ನಾಚೋಮ್ ಗಸಿಗೆ ನಾಚೋಮ್ದ ಲೌಬಿರಸಿ ಯಾಯ್ಫಯುಂಬಾಲ್ಗಿ ಥೌರಂ ಥೌರಂ ಅಸಿದ ಪಾಯಲ್ಸ್ ಲೈನಾಗಿ ಮತಾಂಗ್ದ ಆಯುರ್ವೇದಿಕ್ಕಿ ಲಾಯೆಂಗ್ ಹಿರಂಸಿಗಿ ಮತಾಂಗ್ದ ಡೈರೆಕ್ಟೊರೇಟ್ ಆಫ್ ಹೆಲ್ತ್ ಸರ್ವಿಸಸ್ ಮಣಿಪುರದ ಮೆಡಿಕಲ್ ಆಫೀಸರ್ ಆಯುಷ್ಗಿ ಥೌ ಪುಬಿರಿಬ ಡಾಕ್ಟರ್ ನಿಂಗೊಂಬಂ ಪೌನಾಗ ಉನದುನ ಸಾಬ ವಾರಿ ವತಾಯ್ ತಾಬಿರಸಿ ಉನದುನ ವಾರಿ ಸಾಬಿಗದಬಿ ಐಖೋಯ್ಗಿ ಮಿಹುತ್ ಸೇರಾಮ್ ಲಿಂಥೋಯ್ ಥೌರಂ ಪುಥೋಕ್ಪಿ ಥೋಕ್ಚೋಮ್ ರೇಣುಬಲಾ.

ಆಕಾಶವಾಣಿ ಇಂಫಾಲ್ ಮತಂಗ ಲೌಬಿರಸಿ ಇಂಗ್ರಾಜಿ ವರಿ ವಟಾಯಿಗೆ ಥೌರಮದ ಸಿ ಎಸ್ ಐ ಆರ್ ನಾರ್ಥ್ ಈಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಜೋರ್ಹಾಟ್ ಅಸ್ಸಾಂದ ಡೈರೆಕ್ಟರ್ ಒಯ್ನ ಲೈಬಿರಿಬ ಡಾಕ್ಟರ್ ಜಿ ನರಹರಿ ಶಾಸ್ತ್ರಿಗ ಉನದುನ ಸಾಬ ವರಿ ವಟಾಯಿ ಉನಬಿಗದಬ ಕಕ್ಚಿಂಗ್ ತಾಬಂ ರಿತೇಶ್ ಶರ್ಮಾ.

တွေအစီဘာရကီယိုညအီဟန်ဟန်ဘိုအိုင်နာအော်တိုမက်တစ်ကမဆုံအင်တီလီဂျင့်စ်မက်ချင်တက်နိုလော်ဂျီနဲ့ဆက်ဝတ်ပနေနောင်နဆင်ဝလဘလံဘီအစီနာလခနောဒကီကန်ပူဖောက်ဘချက်ပမတမ်ဒမီနစ်ကွန်ထရာမငါဒကီနိဖူမငါဖောက်ဘခတ်တမက်စံလဂနီဟိုင်ဒီကမာရှယ်မဆုံအင်ဒပ်စထရီမန်ထရီပီယုစ်ဂွိုင်လ်နမစ်မငါနီကီကွန်ဆက်တာငါစီဒကီဟောက်ဒူနာစပန်ဘဲလ်ဂျီယမ်မဆုံဖင်လန်ဒချက်လဂနီခေါင်ဆက်တစီကီအိုင်နဆီရီဂွိုင်လ်နာအီဟန်ဟာနငါစီစပန်ဒချက်ကနီamong the spain gi chamber of commerce ki business round table da saruk yagani spanish confederation of business organization amasung icex spain trade and investment round table asina bharat amasung spain gi udyog ki luching basing amato oina punsin aduna matam ga chunaraba anaw ba khalun sing puthokna bagi tanja du phanghalagani khongsada sigi tungda siri goyal na thasi gi taramari amasung taramanga da belgium da chatkani mapham aduda mantrina Thales Group amasung Silox Group ki luching basing unaduna mipham pangthokani Bharat amasung EU gi business round table amasung Trade and Technology Council planinai desu Sri Goyal ne saruk yagani aroiboina thasi gi taratrumusung taratareta Finland da chatgani maduda Bharat amasung Finland gi business round table amasung lebak adugi maming lebo company singda chatgani Kendra gi Youth Affairs amasung Sports Mantraloina Mera Yuva Bharat My Bharat ki makhada Nasha Muk Yuva for विकसित भारत कैंपेन की मथंग की तंकक हौदोक्रे कैंपेन असी की मखादा मथंग अहुम थोंगना जिला थाक राज्य थाक मसुंग जाति थाक की संगदनब सिंह पांगथोकनी मंत्रालय ने हाइरी माय भारत पोर्टल की खुतांगदंग असी दगी रजिस्ट्रेशन तौब हौरगनी जिला थाक की संगदनब थासी कुनमई दगी कुनतरेट फाउ पांगथोकनी मसिद अथोहेन तारब सिंह अदु राज्य थाक त सरु यागनी राज्य थाक त मकुक मथंग तारब सिंह अदुना नई दिल्ली दा मथंग थाक की तरानी तोय मसुंग तरहुम दोय त पांगथोकदबा National Youth Summit ta saruk yagani. Mai Varana jila gi thak ta tungan tungan ba lam manga da sangdam nagani madudi dance, music, reel and short film, nukar natak amasung slam poetry ni. Sangdam na ba si sahitra manga di kunma pandalai ba music saruk yaba yagani. The state of Qatar gi Father Amir Sheikh Hamad bin Khalifa Al Thani ngarang laikidre mangna laikidabada ಭಾರತ ನಂಗಸಿ ನೋಮಗಿ ಒಬ್ಬ ಅವಾಬ ಫೊಂಗ್ದೋಪಗಿ ಥರಂ ಪಾಂಗ್ತೋಕನಿ ಹೈನ ಗ್ರೇ ಮಂತ್ರಾಲಯಗಿ ಚೇರುಲಮನ ಹೈರಿ ಚೇರುಲಸಿನ ಹೈ ಲೇಬಾಕ್ಸಿನ್ ಬತುಂಗ್ಬದ ನಂಗಸಿ ಜಾತಿಗಿ ಫಿರಲ್ ತಂಕೈ ಚಿಂಗ್ತದುನ ಲೈಕಿದಬಗಿ ಮಫಂದ ಇಕೈ ಕುಮ್ನಬ ಉತ್ಕನಿ ನಂಗಸಿ ಸರ್ಕಾರಗ ಮರಿ ಲೈನಬ ಹರಾವ್ ಕುಮೈಗಿ ಥರಂ ಅಮತ ಪಾಂಗ್ತೋಕ್ಲೋಯ್ ಹೈರಿ ಸರ್ಕಾರಗಿ ಲೋಚಂ ಕುಜಿಂಗ್ದ ಜಾತಿಗಿ ಫಿರಲ್ ತಂಕೈ ಚಿಂಗ್ತರಿ ನೋಂಗ್ಸು ಬೆಂಗಾಲ್ದ ರಾಜ್ಯ ವಿಧಾನ ಸಭಾನ ಪಾಸ್ ತೌಕಿಬ ಅನೌಬ ಕ್ರೈಂ ಲೋ ಅನಿ ಅಸಿದಗಿ ರಾಜ್ಯದು ಸನ್ನಬ ಹೌರಗನಿ ಹೈರಿ ರಾಜ್ಯ ವಿಧಾನಸಭಾನ ಪಾಸ್ ತೌಕಿಬ ಪಬ್ಲಿಕ್ ಸೇಫ್ಟಿ ಅಂಡ್ ಕಂಟ್ರೋಲ್ ಆಫ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಬಿಲ್ ಇಸಿಗನಿ ಕುಂತರು ಅಮಸುಂಗ್ ವೆಸ್ಟ್ ಬೆಂಗಾಲ್ ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಅಮೆಂಡ್ಮೆಂಟ್ ಬಿಲ್ ಇಸಿಗನಿ ಕುಂತರು ಸಹಿ ಸಿಗಿ ಜುನ್ ಥಾದ ಪಾಸ್ ತೌಕಿಬ ಅದು ರಾಜ್ಯಪಾಲನ ಅಯಾಬ ಪಿಬದಗಿ ಅಸಿದಗಿ ಚನ್ನಬ ಹೌಬನಿ ಪಬ್ಲಿಕ್ ಸೇಫ್ಟಿ ಅಂಡ್ ಕಂಟ್ರೋಲ್ ಆಫ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಆಕ್ಟ್ ಇಸಿಗನಿ ಕುಂತರು ಅಸಿನ ರಾಜ್ಯದುಗಿ ಮಿಯಾಮ್ದ ಐನ್ ಕಾಯ್ದೆ ಐನ್ ಕಾಯ್ ಥಬಕ್ ಸಿಂಗ್ ಥೌರಂ ಸಿಂಗ್ ಸರುಕ್ ಯಾಬ ಮಿಯೋ ಸಿಂಗ್ ಸೇರಾಕ್ ಫಂಗಲಗನಿ ನಸಿದಗಿ ಸನಗದರುವ ಬಿಲ್ ಅನಿ ಅಸಿನ ರಾಜ್ಯ ಅಸಿದ ಹಿಂಸಾಗಿ ಥಬಕ್ ಸಿಂಗ್ ಚಥರಕ್ಪದ ಅತುವ ಮತಂದ ಐನ್ ಗೆ ಥಬಕ್ ಸಿಂಗ್ ಲಕೊತ್ಪದ ಸಾವ್ನ ಮತೇಂಗ್ ಒಯ್ರಗನಿ ಇಸ್ರೋ ಗಗನ್ಯಾನ್ ಕ್ರೂ ಮೋಡ್ಯೂಲ್ ಸಿಸ್ಟಮ್ ತಂಕಕ್ ಅಹುಮ್ ಥೋಕ್ನ ಮೈ ಪಾಕ್ನ ಸಾಂಗಿಂಗ್ ತೌಕ್ರೆ ಸಿಸ್ಟಮ್ ಅಸಿ ಎಸ್ಟ್ರೋನೋಟ್ ಸಿಂಗ್ ಸಾಫನಬಗಿದಮಕ್ ಕೋಲ್ ಗ್ಯಾಸ್ ಟೆಕ್ನಾಲಜಿ ಸಿಜಿನ್ ಅದುನ ಸೇಂಬನಿ ಅರೋಯ್ಬದ ಮರೋಯ್ಬ ಪಾವ್ ಅಮುಕ್ National Highway Kuntra Tarit Imphal Jiribam Lambida Ngasi Ayuk Malpuba Gari Chahum Imphal Tamna Thorakre India Meteorological Department Imphal Center Na Haidi Ngasi Dagi Hawduna Langliba Numit Humni Phawba Rajyagi Asigi Jila Kharada Akhak Araw Yawna Nong Churba Yai Next Generation Administrative E-Gop Reforms Haibasida Numit Nini Chathagadaba Jati Thaki Mipam Ngasi Dagi Silongda Hawragani Amasung Kendragi Griha Mantri Amit Shah Nangasi Gandhinagarda ತರಮಾಥೋಯ್ ಶುಭ ಇಂಟರ್ಪೋಲ್ ಡಿಜಿಟಲ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಗ್ರೂಪ್ ಕಿ ಮಿಫಮ್ ಹೌದೋಕ್ಲಗನಿ ಪಾವ್ಲೋಯ್ ಜರೇ

0: ಅದು ಉಣಿ ಭೀಮ.
1: ಯಾರೇ ನಂಗೆ ಶಿವ ಮಖ ತಾರು ಭೀಮ. ಚಲೋ ಲಂಚಾಕ್ತೋ ನಂಗೆ ಕಾರ ಚಾಕ್ಸೋ.
0: ಮಸನ್ನು ಪೀಸಿದನೆ ವಾ ಮತ್ತ ಹಂಗ ಯಾರೋಯ್ತವನಿ ಕಂಕಿಬಸಿನಾ ಕಂಕಿಬಸಿನಾ.
1: ಹಾಯ್ ಕಂಕತ್ಪಗಿ ಯುವ ನತೀನೆ ಕೈಗಿನೋ ನಂಗೆ ಅಶೋಕ್ ಯಾಮ್ ನಂಗಿಬಸಿಬೋ ನೀಯು ಮಾದೆ ಕ್ಯಾಮ್ ನೋದ್ರಾವ ngang sakpodu matang matam yeng la ngang hai bani ne
0: ho ikai sdo na ngang ni ai di ne ma gi thoi thoi ba hai bra kai no se ai di ne chok nong he nong si di ai si ne ai chok nong he nong si de ko ai
1: o thop kun he nang che asuk phakra ba ngang si bu na na nong si di si na kai no ba
0: o pha ba pha ta bai kari mata khang de ai da di ne nong si yo hai ba se ai chung ma meng am dre
1: khang dre da nang na nong si mi se ama te he le ti si gi mi si na nong si si ma na phai ನೋಮತ ನಂಗೆ ನಸಿಂದನ್ ಹಾಯ್ ಬತ್ತಾದ್ರಿನೆ
0: ಆ ತಾರೋಯ್
1: ಐ ಫಾವನೆ ನುಕ್ಷಿ ಬಿರಂಗನೆ ಹಾಯ್ಬಸೆ ಐ ತಾಜರಕ್ತ್ರೇವ
0: ಹೋ ವಾರಿಯಂ ದುಖಿಂಗ್ ಅಂಬಿರಕನು ತಾಜನಿಂಗ್ದ್ರೆ ನತಿ ಮೊಯ್ತಮೋನ ಕರಿಗಿ ನೋನ ಸನ್ನುಪಿಗಿ ಮಿಸಂ ಅಸೋಕಂ ಚನಿಂಗಿ ಬಸಿಬೋ
1: ಹಾಯ್ ಅಂಗಾಂಗ್ ಮಸುನ್ ನತಿನೆ ವಾಂಗಾಂಗ್ ಮದ ಮಿಮಾಂಗ್ ತುಮಾಂಗ್ ಕ್ರಕ್ರ ಯೇಂಗಾಂಗ್ ಹಾಯ್ಬಸಿಬು ಕ್ಯಾಂ ಕೈಲೆಗೆನೆ ಮಸಿಬು ಮಿಸಂ ಚಂಬ ಕೌರನೆ
0: ಅದು ಖಕ್ಸಗಿ ಸುನ್ ನತೆದಾ
1: ತಾಜಾ ಇಬೆ ಮನ್ನಂಗ್ಸಿ ವಕತ್ ಕಿತಂಗ್ ತಾವ್ ಕೈದೋ ಇಸನ್ ನುಪಿ ಸೆಮಿದೌನ ಲೈಶಾಬಿ ಎಮ ಒಯ್ಬಗಿ ಅಕೆ ಅಮೌ ತೌದನ ಇರಾಂಗ್ ಲಾಂಗ್ ಬಸುನತೆ ಫಿಶಾಲೋಸ ತೌದನ ಇಮು ಮನುಗಿ ಮತೇಂ ಪಾಂಗ್ಲಿ ನೋಮತ ಸೀಮ ಪಾಮಿ ಸೀಮ ಲೈಬಿ ಹೈ ಬಸು ಲೈತೆ ಐಕೋನ ನಾಂಗ ದರು ಬಸಿಬು ಕೈದನ ಹೈ ಬನಿನ
0: ಓ ನಸನ್ ನುಪಿ ಸಿಯಂ ಕಕಕಿ ಬಗಿ ವಾನಿನೆ ಒಯಂ ಫೈಯೆ ಒಯಂ ಫೈಯೆ ಫಮನ್ ಬದುಗಿ ನೈನ ನುಂಚಿರಿಸೆ
1: ಹಾಜಾ ಇಸನ್ ನುಪಿ ಸೆ ಯಾನ ಮರಬ ಕಿಜರಬಿನ್ ಇಮಾ ಪಾಬುಂಗಿ ಮಫಮದ ಒನಜವ ಫಂಗೌದ್ರೆ ಮಾಗಿ ಹಾಯ್ಬದ ನಂಗೈ ನತನ ಕನಾಲೇರಿಗೆನೆ ಇಮಾಗಿ ಅರೋಯ್ಬ ಮಿಕುಪ್ತುದ ಇಸನ್ ಸಿಗಿ ಮಮಿತ್ತಗಿ ಮಪಿ ತಹಾಲ್ ಕನು ಹಾಯ್ದನ ಐಗಿ ಫಮ ತತನ ಸಿನರಮನಿನೆ
0: ವಾ ಅದುನ ಬೋ ಖೈ ಸುಂಗಾಂ ಚಂಗ್ಲಿನೆ ಹೈಯೆಂಗ್ ಮಾನ ಫತನುಂಗ್ದ ಥೋದಿ ಐ ಖೈ ತಿರ ಕನಿನೆ ಓ ಐ ಬೋ ಹಜೋ ಹಾಯ್ರದಿನೆ ಹೈಯೆಂಗ್ ವಾಯ್ ಐ ಖೈ ದಸು ಯೇಲೋಯ್ದಬ ಮಫಮ್ ಸಾಬ ಮಯೆಂಗ ಗನೆ ಥಾಜ ಖಿಸಿ ಸಿಮಂಗಾಯ್ರೆ
1: ಓಯ್ ನೈ ಮದು ಗಿಸು ಮತಾಂಗ್ ಲಾಖಿನಿನೆ ಹೌಗೆ ಮಕ್ಕಿ ಮದುಗೆ ಮತಂದು ಓಯ್ದಿದನೆ
0: ಓ ಮತಂದು ಮಾಯಿಂಗೈದನೆ ಆ ಮಾಗಿ ಥೊಯ್ ಥೊಯ್ಬ ಹೈಬರ ಕೈನೋ ಸಿನನೆ ಪೂಖಿಬದಿ ಸೋಯ್ದ್ರಬನಿ ಸೋಯ್ದ್ರಬ
1: ಮದು ಸುಕೈದೆ ಕೈನೋ
0: ಯೆ
1: ಥೊಯ್ ಥೊಯ್ಬ ಓಯ್ರದಿ ಐದಿ ಫನದುಂ ಫೈ ಖಲಿನಿ
0: ಆ ಖನ್ನಿಯೆ
1: ನಿಶಾಸು ಸಾದಬ ಮರಂ ಸುಮೋಕ್ಬ ಅದುಗೆ ಸುಮತಕ್ತ
0: ಯಾರೆ ಯಾರೆ ವಾರಿಯಂದು ಅಂಗ್ಬಿರಕನೋ ಮಸಿಗಿ ಮತಾಂಗ್ದನೆ ನೋ ಯಾವ್ಬಿರಕನು ಐನ ಫನಬ ಅದೋಂ ಸಿಂಜರಗೆ
1: ಓ ಸಿಲೋ ಸಿಲೋ ಐ ಕರಿಮತೆ ಯಸರ ಇವಿಮ ತಬು ತಬು ಥೊಯ್ ಥೊಯ್ಬದ ಕಿತಾಬನು ಪಾದಿ ಯಾರೋಯ್ ಕೋ ಯಾರೋ ಹರಿ ಸಿನಿ

0: ꯇꯣꯏꯅ ꯍꯥꯏꯕ ꯅꯠꯇ꯭ꯔꯕ?
1: ꯑꯩꯈꯣꯏꯅ ꯍꯥꯏꯕꯗꯤ ꯅꯪ ꯀꯔꯤꯒꯤ ꯌꯥꯗ꯭ꯔꯤꯕ ꯀꯔꯤꯒꯤꯅꯣ?
0: ꯁꯤꯗꯅꯦ ꯑꯩꯅ ꯄ꯭ꯔꯥꯟꯗ ꯄ꯭ꯔꯣꯛ ꯆꯥꯏꯁꯦ, ꯅꯣꯏꯅ ꯍꯥꯏꯕ ꯀꯔꯤ ꯌꯥꯗ꯭ꯔꯒꯦꯕ?
1: ꯀꯔꯤꯗꯕꯨ ꯌꯥꯔꯤꯒꯦ?
0: ꯅꯣꯏꯅ ꯍꯥꯏꯕ ꯀꯔꯤꯕꯨ ꯌꯥꯗ꯭ꯔꯒꯦꯕ? ꯅꯣꯏꯅ ꯍꯥꯏꯕ ꯌꯥꯕꯒꯤ ꯅꯠꯇ꯭ꯔꯕ? ꯑꯩꯅ ꯃꯄꯥꯟꯒꯤ ꯗ꯭ꯔꯒ ꯑꯦꯗꯤꯛꯁꯟ ꯁꯦꯟꯇꯔꯗ ꯂꯩꯒꯤꯗꯨꯕꯣ? ꯃꯐꯝꯗꯨꯗ ꯂꯩꯕꯗꯣ ꯑꯩ ꯅꯨꯡꯉꯥꯏꯔꯝꯒꯅꯤ ꯈꯟꯕ꯭ꯔꯕ?
1: ꯋꯥ ꯍꯧꯖꯤꯛꯁꯨꯅꯦ ꯑꯩꯈꯣꯏꯅ ꯍꯥꯏꯕ ꯏꯟꯗ꯭ꯔꯗꯤꯅꯦ ꯑꯃꯨꯛꯁꯨ ꯊꯝꯒꯗꯧꯔꯤꯕꯅꯤ
0: ꯌꯥ ꯀꯩꯁꯨ ꯀꯥꯏꯗꯦꯕꯂꯦ, ꯅꯣꯏꯅꯕꯨ ꯅꯨꯡꯉꯥꯏꯒꯅꯤ ꯈꯜꯂꯗꯤꯅꯦ ꯐꯝꯕꯤꯌꯨ ꯊꯣꯠꯂꯕ ꯅꯆꯥꯒꯤ ꯍꯛꯆꯥꯡꯁꯤꯗ ꯁꯤꯐꯝ ꯅꯥꯏꯅ ꯃꯈꯣꯏꯅ ꯐꯨꯕꯗꯣ ꯅꯣꯏ ꯌꯦꯡꯕ ꯅꯨꯡꯉꯥꯏꯕ ꯅꯠꯇ꯭ꯔꯕ? ꯑꯗꯨꯒꯅꯦ ꯄꯂꯦꯟ, ꯃꯁꯤꯃꯗꯤ ꯈꯪꯕꯤꯌꯨ ꯄꯂꯦꯟ, ꯅꯣꯏꯅꯅꯦ ꯊꯝꯅꯤꯡ ꯊꯝꯖꯧ, ꯑꯩꯁꯨ ꯑꯦ ꯊꯣꯛꯄꯒ ꯀꯟꯖꯥ ꯑꯁꯤꯗ ꯀꯅꯥꯒꯤ ꯐꯣꯟ ꯅꯣꯡꯃ ꯂꯥꯛꯏꯁꯤꯕꯣ?
1: ꯃꯇꯝ ꯌꯧꯔꯦꯅ ꯀꯧꯔꯛꯂꯤ ꯑꯣꯏꯔꯤꯅꯤ?
0: ꯍꯜꯂꯣ, ꯏꯇꯥꯎ ꯇꯥꯔꯦ ꯍꯥꯏꯔꯣ, ꯑꯩ ꯌꯧꯔꯛꯂꯅꯤ ꯉꯥꯛꯇ ꯉꯥꯏꯔꯝꯃꯣ ꯀꯩꯗꯧꯔꯒꯦ? ꯌꯥꯗꯗꯨꯅ ꯇꯧꯔꯤꯕꯅꯦ ꯃꯤ ꯀꯨꯏꯔꯣꯏ, ꯃꯤꯅꯤꯠ ꯃꯉꯥꯒꯤ ꯃꯅꯨꯡꯗ ꯁꯣꯏꯗꯅ ꯌꯧꯔꯛꯂꯒꯦ, ꯀꯔꯤ ꯁꯦꯜ ꯑꯗꯨꯒꯤꯗꯤꯅꯦ ꯀꯔꯤꯝꯇ ꯈꯜꯂꯨꯔꯅꯨ, ꯑꯩ ꯇꯣꯞꯄ ꯄꯨꯔꯛꯂꯒ ꯌꯥꯔꯦꯕ, ꯁꯦ ꯊꯝꯃꯣ ꯌꯥꯔꯦꯁꯦ ꯊꯝꯃꯣ, ꯀꯗꯥꯏ ꯂꯣꯝꯃꯦ ꯄꯂꯦꯝ, ꯁꯦꯜꯗꯨ ꯈꯔ ꯍꯦꯟꯅ ꯄꯤꯔꯣꯕ, ꯃꯤ ꯐꯣꯟ ꯇꯧꯁꯜꯂꯛꯑꯦꯕ, ꯄꯩꯁꯥ ꯄꯤꯔꯣ ꯍꯥꯏꯔꯒ ꯄꯂꯦꯝ ꯀꯔꯤꯒꯤꯅꯣꯕ ꯅꯪꯅ ꯑꯩꯉꯣꯟꯗ ꯑꯗꯨꯝ ꯁꯥꯎꯅꯤ ꯌꯦꯡꯂꯤꯗꯨꯕꯣ? ꯀꯗꯥꯏꯗꯣ ꯄꯤꯔꯣꯕ?
1: ꯑꯩꯉꯣꯟꯗ ꯂꯨꯄꯥ ꯑꯃꯠꯇ ꯂꯩꯇꯦ, ꯀꯗꯥꯏꯗꯩ ꯄꯤꯌꯨ ꯍꯥꯏꯕꯅꯣ?
0: ꯏꯃꯥ ꯂꯨꯄꯥ ꯂꯩꯇ꯭ꯔꯦ,
1: ꯂꯩꯇꯦ,
0: ꯁꯨꯡꯂꯩ ꯂꯩꯇ꯭ꯔꯦ,
1: ꯂꯩꯇꯦ,
0: ꯑꯗꯨꯒꯅ ꯉꯥꯛꯀꯤ ꯂꯤꯠꯇꯣꯄꯤꯔꯣ,
1: ꯀꯔꯤꯌꯥ
0: ꯂꯤꯠꯇꯣꯄꯤꯔꯣ ꯃꯦꯃ,
1: ꯉꯥꯛꯀꯤ ꯂꯤꯠꯁꯤꯄꯤꯔꯣꯕ,
0: ꯂꯤꯠꯇꯣꯄꯤꯔꯣ ꯃꯦꯃ,
1: ꯍꯥꯏ ꯁꯤꯗꯤ ꯀꯔꯥꯏꯗ ꯌꯥꯅꯤ,
0: ꯆꯠꯊꯣꯛꯄꯤꯅꯤ,
1: ꯑꯩ ꯂꯤꯠꯄꯤꯕ ꯉꯝꯃꯣꯏ,
0: ꯑꯣ ꯑꯗꯨ ꯑꯣꯏꯔꯗꯤ ꯁꯤ ꯄꯨꯔꯥ ꯊꯨꯒꯥꯏ ꯇꯥꯔꯦ, ꯁꯤ ꯇꯦꯕꯜ ꯀꯥꯏꯗ ꯑꯣꯏ ꯀꯣꯈꯥꯏ ꯇꯥꯔꯦ, ꯁꯤ ꯌꯣꯡꯁꯦ ꯁꯤ ꯐꯔꯕ, ꯁꯤ
1: ꯀꯔꯤꯅꯣ ꯅꯪ ꯇꯧꯔꯤꯁꯤꯕꯣ? ꯅꯪ ꯉꯥꯎꯔꯕꯔꯣ?
0: ꯑꯩ ꯉꯥꯎꯔꯦ, ꯄꯂꯦ ꯄꯂꯦ ꯂꯤꯠꯇꯣꯄꯤꯔꯣ, ꯂꯤꯠꯇꯣꯄꯤꯔꯣ ꯄꯂꯦ, ꯂꯤꯠꯇꯣꯄꯤꯔꯣ ꯄꯂꯦ,
1: ꯆꯪꯁꯜꯂꯛꯀꯅꯨ, ꯆꯪꯁꯜꯂꯛꯀꯅꯨ,
0: ꯆꯪꯁꯜꯂꯛꯀꯅꯨ,
1: ꯆꯪꯁꯜꯂꯛꯀꯅꯣꯕꯥ, ꯑꯃꯨꯛ ꯄꯨꯔꯒ ꯆꯠꯈ꯭ꯔꯦ,
2: ꯑꯩꯗꯤ ꯅꯍꯥꯟꯅ ꯃꯁꯤ ꯊꯣꯛꯀꯅꯤ ꯍꯥꯏꯈꯤꯗ꯭ꯔꯣ? ꯍꯧꯖꯤꯛꯇꯤ ꯀꯔꯤ ꯁꯥꯔꯦ, ꯅꯆꯥꯗꯣ ꯀꯟꯈꯥꯏꯈꯣ
1: ꯇꯨꯝꯕꯤ, ꯏꯅꯝꯃ ꯅꯪꯒꯤ ꯅꯐꯝꯗ ꯌꯥꯝ ꯂꯥꯟꯈ꯭ꯔꯦ, ꯅꯪꯉꯩꯕꯨ ꯋꯥꯔꯧꯒꯅꯨꯀꯣ,
2: ꯀꯩꯅꯣ ꯃꯤꯕꯨ ꯍꯥꯠꯇꯣꯛꯂꯒ ꯃꯨꯍꯤꯡꯒꯂꯨ ꯌꯥꯕ꯭ꯔꯣ?
1: ꯇꯨꯝꯕꯤ,
2: ꯅꯆꯥꯒꯤ ꯑꯁꯦꯡꯕ ꯋꯥꯔꯤ ꯇꯝꯕꯗ ꯑꯩꯕꯨ ꯃꯤꯌꯥꯝ ꯃꯃꯥꯡꯗ ꯍꯦ ꯂꯩꯁꯥꯕꯤ ꯑꯔꯤꯕꯤ ꯅꯌꯨꯝ ꯄꯥꯟꯕ ꯈꯪꯗꯕꯤ ꯀꯨꯀꯔꯗ ꯅꯤꯐꯨꯔꯛ ꯑꯃꯗꯃꯨ ꯂꯣꯏꯗꯕꯤ ꯆꯤꯟꯗꯣꯡꯕꯤ ꯍꯧꯗꯣꯡ ꯑꯃꯨꯕꯤ ꯅꯪꯅ ꯏꯆꯥꯒꯤ ꯃꯈꯥꯗ ꯈꯨꯄꯥꯡꯅ ꯊꯥꯗꯨꯅ ꯕꯗꯅꯥꯝ ꯄꯤꯕ ꯌꯥꯕ꯭ꯔꯣ? ꯀꯀꯥꯏꯗ ꯃꯁꯤꯗꯁꯨ ꯅꯠꯇꯦ, ꯏꯆꯥ ꯄꯥꯟꯅꯗꯧ ꯁꯔꯨꯛꯄꯨꯗꯤꯅꯦ ꯅꯌꯨꯝ ꯄꯥꯟꯅꯕ ꯍꯣꯠꯅꯧꯅꯦꯍꯦ, ꯀꯌꯥꯗ ꯊꯤꯅ ꯉꯥꯡꯈꯤꯕ ꯍꯧꯖꯤꯛꯇꯤ ꯀꯝꯗꯧꯋꯤ?
1: ꯇꯣꯝꯕꯤ, ꯅꯪ ꯏꯅꯝꯃꯕꯨ ꯍꯟꯖꯤꯜꯂꯤ ꯀꯥꯏꯕ ꯄꯤꯔꯅꯨ ꯀꯩꯗꯧꯕꯒꯦ?
2: ꯃꯇꯝꯗꯨꯗ ꯏꯃꯤꯠ ꯃꯉꯥ ꯍꯣꯡꯕꯗꯨꯅꯦ ꯑꯩꯅ ꯇꯝꯂꯤꯕꯗꯣ, ꯑꯩꯅ ꯃꯅꯤꯡꯒꯤ ꯂꯥꯏꯀꯣꯟꯗ ꯐꯅꯦꯛ ꯃꯔꯨ ꯈꯣꯝꯕ ꯆꯠꯄꯗꯅꯦ ꯃꯥꯅ ꯄꯨꯈꯥꯏꯕꯤꯗꯣ ꯃꯌꯥꯗꯨꯗ ꯊꯣꯛ ꯂꯪꯁꯤꯟꯈ꯭ꯔꯦ, ꯏꯁꯤꯡꯗꯣ ꯒꯨꯠ ꯊꯪꯖꯟꯈ꯭ꯔꯦ, ꯃꯗꯨꯗ ꯑꯩꯅ ꯂꯩꯀꯥꯏ ꯑꯉꯥꯡꯅ ꯐꯍꯟꯅꯤꯡꯗꯅ ꯃꯥꯕꯨ ꯃꯃꯥꯏꯗꯨꯗ ꯈꯨꯄꯥꯛꯅ ꯑꯣꯜ ꯑꯣꯟꯗꯅ ꯁꯦꯠ ꯁꯦꯠ ꯑꯃꯨꯅꯤꯔꯛ ꯊꯥꯕꯗ ꯏꯅꯝꯃꯅ ꯑꯩꯕꯨ ꯁꯔꯥ ꯁꯪꯈꯤꯕ ꯅꯠꯇ꯭ꯔꯣ?
1: ꯇꯨꯝꯕꯤ, ꯅꯪꯕꯨ ꯃꯈꯥ ꯇꯥꯔꯅꯨ ꯀꯩꯗꯧꯕꯒꯦ? ꯏꯅꯝꯃ ꯅꯪꯒꯤ ꯅꯐꯝꯗ ꯍꯟꯖꯟ ꯂꯥꯟꯈ꯭ꯔꯦ ꯍꯥꯏꯔꯕ ꯅꯠꯇ꯭ꯔꯣ? ꯅꯃꯕꯣꯡꯇ ꯉꯥꯛꯄꯤꯌꯨ ꯀꯩꯗꯧꯕꯒꯦ ꯅꯪꯕꯣ?
2: ꯍꯣꯏ ꯌꯨꯝ ꯊꯪꯅꯕ ꯂꯩꯃꯤꯟꯅꯕ ꯀꯧꯕꯅꯤꯅꯅꯦ ꯀꯔꯤꯒꯨꯝꯕ ꯑꯃ ꯊꯣꯛꯂꯛꯄꯗꯅꯦ ꯇꯨꯃꯤꯟꯅ ꯂꯩꯊꯣꯛꯇꯨꯅ ꯌꯦꯡꯕ ꯉꯝꯗꯤꯌꯦ, ꯑꯩꯅ ꯄ꯭ꯔꯥꯟꯁꯦ ꯄ꯭ꯔꯣꯕꯣꯛ ꯆꯥꯏꯀꯣ?
1: ꯁꯥꯎꯔꯅꯣꯕ, ꯅꯪ ꯑꯗꯨꯒꯤ ꯁꯔꯨꯛꯄꯨꯗꯤꯅꯦ ꯀꯔꯝ ꯇꯧꯔꯒ ꯀꯃꯥꯏ ꯇꯧꯔꯒ ꯐꯍꯟꯒꯗꯒꯦ ꯍꯥꯏꯕꯗꯣ ꯑꯩꯈꯣꯏ ꯑꯅꯤ ꯑꯝꯇ ꯈꯟꯅꯁꯦꯕ ꯇꯨꯝꯕꯤ,
2: ꯍꯧꯒꯠꯂꯛꯄꯗ ꯂꯥꯏꯌꯦꯡꯗꯅ ꯑꯅꯥꯕ ꯑꯔꯤꯕ ꯐꯠꯇꯕ ꯑꯣꯜꯂꯀꯥꯟꯗ ꯀꯃꯥꯏ ꯐꯗꯣꯏꯅꯣ? ꯑꯩꯕꯨ ꯍꯩꯖꯧ ꯍꯥꯏꯔꯕꯗꯤꯅꯦ ꯃꯣꯏꯒꯨꯝꯕ ꯃꯌꯥꯝꯒꯤ ꯂꯩꯐꯝ ꯌꯨꯝꯖꯥꯎꯗꯣ ꯍꯥꯏꯕꯗꯤ ꯁꯦꯟꯇꯔꯗꯣ ꯑꯗꯨꯗ ꯀꯣꯛ ꯊꯝꯖꯤꯟꯈꯣ, ꯍꯥꯏꯃꯥ ꯋꯥꯔꯤ ꯁꯥꯔꯤꯉꯩꯗ ꯄꯨꯡꯁꯤ ꯇꯥꯈ꯭ꯔꯦ, ꯃꯔꯨꯞ ꯁꯣꯏꯕ ꯇꯥꯔꯦ, ꯏꯅꯝꯃ ꯑꯩ ꯑꯃꯨꯛ ꯆꯠꯂꯨꯈꯤꯒꯦ,
1: ꯍꯣꯏ ꯇꯣꯝꯕꯤ ꯅꯪ ꯑꯃꯨꯛꯇ ꯍꯜꯂꯛꯈꯣꯀꯣ, ꯅꯪꯒ ꯇꯥꯟꯅꯒꯗꯕ ꯋꯥ ꯌꯥꯝ ꯂꯩꯀꯣ,
2: ꯍꯣ ꯂꯥꯛꯀꯦ ꯂꯩꯔꯕꯣ?
3: ꯌꯥꯅꯤꯅꯦ,
1: ನೋಯ್ಬು ಕರಿ ಹಾಗೆ ಐನೊಂದ ಹೈರಂಬ ಯಾರೋಯ್ದ್ರು
3: ಇನ್ನಮದ ಹಾರಸು ಕಾಯ್ದಿದ
1: ಹಾಯೋ ಹಾಯೋ
3: ಇಶಾ ಅನುಪಾಸೆ ಥಬಕ್ ಖಲ್ಲಿ
1: ಹೈಮ ನಿಂಥವ್ವಬು ಥಬಕ್ ಖಲ್ಲೆ
4: ಹೋಯ್ನಿನೆ
1: ಅದುದಿ ಯಾ ನೋಯ್ಬ ಪಾವ್ನಿನೆ
3: ಥಬಕ್ ಮಫಮ್ದ ಕೌರ ಅಬ
1: ಮಾನ ಕೈದೌಂಗೈ ಸಪತಾರಬ
4: ನಿನೆ ನಿಂಥವ್ ಕಾಬ ನುಮಿತು ಐನ ಸತ್ತುಯ್ನಿ
1: ಅದುದಿ ಕುಯಿದ್ರೇನೆ ಯಾಮ್ ಫೈ ನೋಗಿನ ಸಾ ಸಿಂದಿನೆ ವಾಖನ್ ಯಾಮ್ ತಾಯ್ದ
3: ಮಾಗಿ ಸನ್ನನಬ ಲಾಂಬದ ಸೇಂ ಕಿತಂಗ್ ವಾಪ ಅದುದ ಇನಮದ ಹೈರು ಸಿ ಆ ಹೈದನ ಲಾಯಿಬ
1: ಹೈ ಮಾ ಸೆಂಫಂಬು ಕಯಾನೋ
4: ನಿನೆ ಲಿಸಿಂಗ್ ಮಂಗಾ ಮುಂಗ್ ಲೈರದಿ ಯಾರನಿ
1: ಲೈಮಿನಬ ಹೈಬಸಿದಿ ಮತೆಂಗ್ ಪಂಗನದಬ ಯಾಬ ನತೆ
4: ಅಕೋಯ ಮುಕ್ತುನ ಬಿರಕ್ನಬ ತೌರಕಿನಿನೆ
1: ಹೈ ಬಿರಕ್ತ್ರ ಸುಯಾಯ್ನೆ ಐ ನೋಯಿದೊ ಸೋಯ್ದನ ಪಿರಗೆ
4: ಯಾಮ್ ನುಂಗೈಜರೆ ನಿನೆ
1: ನಿಂಥೌಬ
4: ನಿನೆ
1: ನಿನೆ ದಿನೆ ಐಗಿ ಇಸಾಸಿಗಿ ಖನ್ಬದನೆ ಯಾಮ್ ವಾಯ್ನೆ ವಾಖನ್ ತಾರ ಕದ್ರ ಖಲಗ ನೋಮ ನೋಮಗಿ ಸುಮ್ ಹೆಂಜಲಗ್ಲಿ ಬಸಿನಿನೆ
3: ಇನಮ ತಕ್ಸಬಗಿ ವಾದಿ ನತಿಯದು
1: ಹಾಯೋ
3: ಅಸುಮಾಯ್ನ ಅಂಗಾಂಗಾಕ್ಸಿನಬಸೆ ನುಪಿ ಅಂಗಾಂಗ್ ಥಿಜಿನ್ ಬಿರಗ ಫೈ ಹಾಯ್ದೋ
1: ಐ ಸೋದು ಮಾಯ್ನ ಖಲೆ ಅದುದನೆ ಹೌಜಿಕ್ ವೈರಿಬ ಮಾಗಿ ಮವೋಂಗ್ ಮತೌಸಿದನೆ ಅಕೋಯ್ನ ಮಾಗಿ ನುಪಿ ಥಿಬಿಬ ಹಾಯ್ಬಸೆ ಅರಾಯ್ಬದಿ ನತೆ
3: ಇನಮ ನುಪಿಗಿ ವಾದಿ ತಾರೀಮತ ಖಲುನು ನುಪಿ ಯಾಮ್ನ ಲೈ ಇನ್ನ ಮಗುವಿಗೆ ಇಮುಂಗಿ ಮಗು ಒಯ್ಜರಗೆ ಹಾಯ್ಬದ ಪಿರ ಒಯ್ದಬು ಕನಾಬು ಲೈಗೆ
4: ಅಸುಮ್ಮ ನಿನೆನೆ ನುಂಗಾಯ ಫಬ ನಿನೆ ಅಕೋಯ್ಗೆ ಇಮುಂಗಿ ಮಗು ಒಯ್ಬ ಫಂಗ್ಜಬದಿ ಮರಾಯ್ಬ ಫರಬನಿ ಕೈನೋನೆ
1: ಹಾಯ್ ಸಾಬಿಯ
3: ಇನ್ನಮ
1: ನಂಗ್ನನೆ ಇಮುಂಗ್ ಪುಬ ಅಂಗದಬ ಇಮಾವ ಮತದಿ ಥಿಬಿರ ಉದನ ಲಾಯ್ರ ಇನಾ ಖುನ್ಬ ಐ ಕಾರೀಂತ ಥಿಜರ ಅದು ಬುನೆ ಮಸಕ್ ಮತೌ ಕಿತಂಗ್ ಯೇಂಗ್ಬ ನುಂಗಾಯ್ಬದಿ ಒಯ್ಹನಿಂಗಿಬ
3: ಇನ್ನಮ ಅಕೋಯ್ ಇಪಾಮ್ಲೋಮ್ದನೆ ಮಬು ಮಪಾವ್ ಇಂಗ್ ತಪ್ಪಿ ಇಮುಂಗ್ ಪುಬ ಗಂಬಿ ನುಪಿ ಮಸಾ ಆಮದಿ ಲೈದೋ ಅದು ಐನ ಹಾರದಿ ಸೋಯ್ದನ ಯಾರಕನಿ
1: ಅದು ನಂಗ ಯಾನ ಖರ ಗಾಂಗ್ನ ಬಿರೋಬ
3: ಐನೆ ಮನ ಮದುದ ಸೋಯ್ದನ ಗಾಂಗ್ನಗೆ ಮಸಕ್ನ ಫಜರಿಬ ಫಜಗ್ರೆ ಫಜಗ್ರೆ ಇನ್ನಮ ಐ ಯಾನಬ ಸುಮ್ ಗಾಂಗ್ನಗೆ
1: ಯಾಮ್ ನುಂಗಾಯ್ರೆ ಸಾವಿ ಮದು ಮತಂಗ್ನೆ ನಸಿ ಹಯೇಂಗ್ ಥಿದನನೆ ನಂಗ ಯಾನಬ ಖರ ಹೈನ ಬಿರೋಬ
5: ಐ ಹೈ ಸಾವಿ
3: ತಾದ
5: ಐ ನಿ ಥೋಬ
4: ಮಾಮು
5: ಕೈ ನೋಯ್ ಬು ಮನ ಮನ್ ಲೇತನ ಲೈರಿ ದುದಿಯ ಫಮುದನ
4: ಯಾಜರ್ ನಿ ಮಾಮು
5: ಮೈ ಕೋ ಮೈ ಕೋ ಮೈ ಕೋ ನಮನ ಸಾನ ಲಾ ಥೋತನ ಲಾ ಮಿ ಸಿದೆ ಕರಿ ಲೈರೆ
1: ಕೈ ನೋ ಮಾ ಹಂಗ ಬಲ ಆಂಬನೆ ಐ ಗ ಯಾನರೆ
5: ಎ ಪರೆ ಪರೆ ಪರೆ ದುದಿ
4: ಅದುದಿ ಮಾಮು ನೆನೆ ಅಕೋಯ್ ಮುಸ ಲುಕಿ ಗೆ
5: ಓ ಹೋ ಹೋ ಹೋ ಹೋ
1: ಓ ಸೋಯನ್ ಬಯಾ ದೆ ಕೋ ನೋಯ್ ಗಿ ದೋ ಐ ಹುರೆ ಥೋಲಕ ಪದ ಪಿರಮ ಮಗೆ
3: ಹೋಯ್ ಹೋಯ್ ನ ಮಸಾಲೆ ಸಲ
5: ಕರಿನೋ ನಂಗ್ನ ಸೋಯ್ಬ ಯಾದಿಗ ಗಾಯನ ಹಾಯ್ರಿದ್ದುನ
1: ಮೊಯ್ ಬಾಬು ನಸಾ ನುಪಾಸೆ ನುಪಿ ಎಮ್ಮ ಥಿಜನ್ಬಿರಸಿ
5: ನಸಾ ನುಪಾಸಿಬ
1: ಐದಿನೆ ಮಾಗಿ ಮವೋಂಗ್ ಮತೌಸೆ ಫತ್ತ ನುಂಗ್ದ ಥೋಕದ್ರ ನ ಯಾಂ ವಾಜೈ ಅದುನನೆ ನುಪಿ ಎಮ್ಮ ಥಿಜನ್ಬಿರದಿ
5: ಹರೇದನ ಹಾಯ್ ಹಾಯ್ ತಾನಿಂಗ್ದಿ ತಾನಿಂಗ್ದಿ ನಿಶಾದ ಲೈಸೂರಬ ನಸಾ ನುಪಾಸಿದ ಕರಂಬ ಕನಾಗಿ ಮಸಾ ಮಸುನ ಯಾರು ತೋರಿಬ
1: ಅದುಗಿದಿನೆ ಕರೀಮ್ ತ ವಾಬಿರುನು
5: ನಂಗ್ನ ನಸಾ ನುಪಾಸಿ ಲುಹೋಂಬಿನಿ ನಿಕ್ಷಿಬು ಕರಿ ಮರಂಗಿ ನೋಯ್ಮ್ನಿ
1: ನುಪಿ ಲೈರದಿ ವಾಖನ್ ತಾರೈ ನಿಶಾ ಸಾದಿ ಹೈನರಿಬದುದಿ
5: ಐ ಮೀಗೆ ಮಸಾದು ಲೋಂಬಿರಗ ಮರಾಯ್ ಬಕ್ತಿ ಏನ್ಗೆ ಸಿನಿನೆ ನನ್ನ ಕಲಿಸ್ಯ ಹಾ
1: ವಾಂತ ಖನಬ ಯಾರರು
5: ಐಗೆ ಇಶಾ ಫತ ಬಸಿಗಿದ ಮಕ್ತ ಮೀಗೆ ಮರಾ ಲೈಜದ ಬಿ ಮಸಾದು ಬಸಿ ನನ್ ಬೈ ಪಾಮ್ದೆ ಕೋ
1: ಇಶಾ ಸಿ ಬು ಸುಮೈ ಸೋಮ್ ಛೇನ್ ಕ್ರಸಿ ಹೈ ಬ್ರೋ
5: ಐ ಹೈ ಬಿ ಇಂದಬ ಮದಿ ಸಿಜಕಿ ತಾರೇದನ ಹಾ
1: ನಂ ಇಶಾ ಸಿ ಬು ಕರೀಂ ತ ನುಂಗ್ ಸಿದ ಬ್ರಾಬಾ
5: ಓ ನುಂಗ್ ಸಿ ಬದು ನನ್ನ ತರನ್ ಹೇ ಮಾಗಿದ ಮುದಿ ಕೋಯ್ ಹೊನರಿಬ ಮಯಾಮ್ ಸಿಬ
1: ಖಂಗೆ ನಂದಿನೆ ಇಸಾಸೆ ಛಿರಗ ಪೇನ್ಗದಬನೆ
5: ಪೇನ್ಗದಬ ಬನಿದ ಕೋಯ್ ಬೇನೇ ಅಂತೋ ಬನಿದ ಕೋ ಅನಂಸೆ
1: ಪೇಲೋ
5: ನಂಗ್ಸಿ ನಂಗ್ಸಿವು ನಂಗ್ಸಿವು ಕ್ರಮೈನ ನನ್ನ ಸಿಗೇನೆ ಯಕ್ವ ನಂಗ್ಸಿವು ಕ್ರಮೈನ ನನ್ನ ಸಿಗೇನೆ ಹೇ ಮಸಿ ನಂ ನಶಿಗೆ ಮಾಲಿಯಂ ಸಿದ ಮಸಾ ಛಿರಗ ಪೇನ್ಗದಬ ಮಪ್ಪ ಕನಾಬುಲೇರಂ ಬಗೆನೆ ನನ್ನ ಕೋತುದ ಅಮುತ ಕಲ್ಲುನೆ ನಂಬೋ ಯಾಗಿ ಮಗೋಮ ತೋಸಿನ ನತ್ರನ ಹೇ ಹೈ ಹೈ ಹೈ ಐ ಐ ಥಬಕ್ ಮಖಾ ಸಕದಬ ಯಂ ವಾಲಿ ಐ ಈ ಕಾಹಲಕನು ಐ ಶಾವಲಕನು ಪರೆ ಮಸಿ ವಾಪಂ ಜೆ ತೋಕ್ಸಿ ಕೋನ ಖನಸಿ ಲೋ ಐ ಇರು ಜನನಬ ಬಾರುಮ್ದ ಕೈ ನಂ ಖುದೈ ನುಂದೈ ಕೈ ಕೈ ಥಮುಸ ಸಲು ಐ ಇರು ಜರಗ ಥಬಕ್ ಸನನ ಬತೌಗೆ ಲೋ ಲೋ ಲೋ ಲೋ ಲೋ

0: คงจะสิ่งวันนี้ตับรีบสังกูว่ากัสบันย์ฟังกิเมกิดเกตารามนาอุกเชรีนั่นสิอุณหภูมิดูรีบมีสิดูคิมติคุยวันนี้ชาบุตรสูนุ่งไอ้กระดาบะอะดูกะไม่ท้องยามบะขรดังปัญจรบดาเทียตร์อาร์ติสลาริกอีบะลอยนันดากัมเมนโพลติกเนอินฟังกิเทคนิคอลเอจูเคชันดีพาร์ตเมนต์เกี่ยวกับเซเลคชันเกรดไลบรารีอันวินาทบุตรเกี่ยวกับพุทธครับว่าคังจัมชาวบุษิงกันีอาหารบัมบัตตาโอจ้าให้เนี่ยถ้ามิงกูเจอร์เกี่ยวกับโอจ้าชาวบุบุอักษบันีฟัลกีสตูดิโอดาตารามนุกเชรี
1: ทักษะรีเรดิโอตับีรีบปุ่นน้ำปุ่นสุขุรุมเจรี
0: เฮ้ยฮอดุกซับสิ่งที่โอจ้าหาเนี่ยเกี่ยวกับตั้งที่ดุกที่จินตัวเจอร์กับโอจ้าเนี่ยพามน่ะตำลักกีว่าไลบรารีไซน์เซอร์วิสเซมาสิการีครับบัมบัคลกีสับเจียงโนดูกะมาสิเนมาฮิโรชิงเดปีรีบักคานาบัสิงมาสิกิมาตังเดเต็ตักปอบพมมตังวะฮูดูอินทับิโ
1: อไลบรารีไฮบัสิมีโอบกีมามันยามลบะวะคัลลุกซิงกายานทันเนียอรบะไลริกซิงเจอร์เนลเมกาซินส์ฟิล์มนั่งซิงบะมินิสคริปต์นั่งซิงบะปุ่นน้ำมักซิบุฮาวจิกิมีโอยนะอเมริตุงเดลากะเดบะมีโอยซิงนะนิยมซุมนั่งซีเจนบะยานันนั่งบกิตามุตตาพัฒนานิยมสุนทรธรรมลิบมาพัฒน์อุดมสำหรับนักคนในไลบรารีนี่ให้นักขึ้นไลบรารีสายน์สายวิชาเดียไลริกซีมักขันไลริบสับเจคซิงซีมังกีซิสเต็มเอติเคลีคลาสิฟายตัวรักันดาซีเจนนับไลบมีซิงดูนะอีไรไลน์นะทีบยานันนับกิตามักตานัมเบอริงซิสเต็มดาขายดูกับธรรมบะอเมซุงไลริบไลริกซิงดูกีมามิงดาเด็กอัลเทอร์ดาสับเจคตาแคตโลกเชมกันดาreader singna man man pa mi lyric tu line thi ba yanana ba gidamakta classification cataloging kaina maru oina tammi ba subject tu bo kaina library science haina khangnai
0: ado oza wahuk do oina oza je karma mapham da khori no khumta ki ba ado ima babana kari kari hona biramba isili nau na kaya yamba mato karam na pi ngi da hor ki bhai ba wari do madu ta ba soida no ngai gani haina khali oza gi ma khei de ki khoi wari se mta taza ge
1: ಐಗಿ ಖೋರಿ ನೌಫಂ ತಾಫಂ ಸಿ ಇಂಫಾಲ್ ದಗಿ ಕಿಲೋಮೀಟರ್ ತರೆ ನಿಪಾನ್ ಗುಂಬ ಮಯೈ ಲಂಬಿದ ಚಲ್ಲಕಾಂದ ಲೈಬ ಲಂಗಥಬಾಲ್ ಮಂತ್ರಿ ಖೋಮ ಖಾ ಲೈಕೈ ಹೈಬಸಿದ ಐಗಿ ಖೋರಿ ನೌಫಂ ತಾಫಂ ನಿ ಅದುಗ ಐಬು ಪೊಕ್ಪಿ ಬ ಇಪಾಗಿ ಮಮಿಂಗ್ ಕಂಗ್ಜಮ್ ಯೈಮ ಅದುಗ ಇಮಾಗಿ ಮಮಿಂಗ್ ನ ಸೈಖೋಮ್ ನಿಂಗೋಲ್ ಕಂಗ್ಜಮ್ ಓಂಬಿ ಮೊಮೋನ್ ದೇವಿ ಕವೆ ಅದುಗ ಐಗಿ ಇಸಿಲ್ ಇನೌ ಅಖೋಯಿ ನಿಪಾನ್ ನಿ ನುಪಾ ಮಂಗ ನುಪಿ ಅಹುಂ ಪುನಮಕ್ ಸಿಗಿ ಐನ ಖ್ವಾಯಿಗಿ ಅಹನ್ ನಿ ಅದು ಐನ ಪಂಜನಿಂಗ್ ಬಾಮನ ಐಗಿ ಪೊಕ್ಪಿಬ ಇಮಾ ಇಪಾಗಿ ಮಮಿಂಗ್ ಪಂಜಗ್ರಬಸು ಐಬು ಯೊಕ್ಪಿರಕ್ಪ ಪಿಸಕ್ ಪಿಂಗ್ ಅದಕ್ಕೆ ಐಬು ಯೊಕ್ಪಿರಕ್ಪ ಇಪಾಗಿ ಮಮಿಂಗ್ ದಿ ಕಂಗ್ಜಮ್ ಅಂಗೌಸಿಂಗ್ ಹೈಬಸಿನ ಮರು ಓಯ್ನ ಐಬು ಯೊಕ್ಪಿ ರಕ್ತನ ಐಗಿ ಗಸಿಗಿ ಓಯ್ರಿಬ ಫಿಯುಂಸಿ ಓಯ್ರಕ್ಪನಿ ಅಂಗಾಂಗ ಓಯ್ರಿಂಗೈಗಿ ಪುನ್ಸಿ ಸಿದ್ದಿ ಐಗಿ ಇಮುಂಗ್ಸಿ ಯಾಮ್ನ ಲಾಯ್ರಬ ಇಮುಂಗ್ನಿ ಮತಮ್ದುದ ಸಾನಿಂಗಾಯಿ ಥಂಗ್ನಿಂಗಾಯಿ ಸಿ ಲೈತವ ಐಗಿ ಇಮಾ ಸಿ ಫಿ ಸಾಬಿನಿ ಮತಮ್ದುದ ಯುಂ ಖುದಿಂಗಿ ಅಕೊಯಿಗಿ ಫಿ ಸಾಬಸಿ ಚನರ್ಮಿ ಅದುಗ ಐಗಿ ಇಪಾದಿ ಗಾರಿ ಡ್ರೈವರ್ ಓಯ್ದನ ಮಪಾಂಡ ಚಕ್ರೆ ಐಬು ಪೊಕ್ಪಿರ ಮಕಾಂದ ಐದಿ ಮಸ ಖಂಗ್ದೆ ಮಾನ ಅಮುಕ್ ಅಸಾಮ್ದ ಥಬಕ್ ಫಂಗೆ ಅಸಾಮ್ಗಿ ದಿಮಾಕುಸಿ ದಿ ಸ್ಟೇಟ್ ಹೈಬಸಿದೈಸಿದ ಥಬಕ್ ಫಂಗೆ ಡ್ರೈವರ್ ಓಯ್ನ ಮೊಯ್ಗಿ ಚಾ ಬಗಾನ್ ಸಿದೈಸಿದ ಥಬಕ್ ಫಂಗೆ ಹೈದನ ಐಗಿ ಇಮಾ ಸಿ ಲೌಬ ಲಾಕ್ಪದ ಮಾಸೆ ಐಗಿ ಇಪಾನಿ ಹೈದನ ತಾಕ್ಪಿಬದಗಿ ಸಕ್ ಖಂಗ್ಜಬನಿ
0: ಅದು ಮತಮ್ದು ಚೌರಪ ಓಜಾಗಿ ಸಹಿ ಜಕೆ ಆಕತಿ ಸೋರ್ ಬಬಾಗ ಮಸಕ್ ಖಂಗ್ನಬಸೆ
1: ಮತಮ್ದು ದ ಐಸಿ ಸಹಿ ಅಹುಂ ಮರಿ ಗುಂಬ ಅದುಮಾಯ್ನ ಸುರಂಗನಿ ಐನ ನಿಂಗ್ಸಂಗ್ಬದ ಐಬದ ಐ ಯಂ ಪಿಎಬ ಅದುಗಿ ಮರಕ್ತು ದ ಐಗಿ ಇಪನ್ ಐನ ಸೈ ಪಂಜಕಿಬದ
0: ಹೋಯ್
1: ಮಾನ ಮರು ಐನ ಸೆನಬಿ ರಮ್ಮೆ ಐನ ಖಂಗ್ಜರಕ್ಬದ ಅದುನ ಅಖೋಯ್ನ ಸ್ಕೂಲ್ ಸಿ ಮತಮ್ದು ಇದ್ದ ಅಖೋಯ್ನ ಅಂಗಾಂಗ್ ಓಯ್ರಿಂಗೆದಗಿ ಕನೋತರಪ್ಪಿಸಿದ ಐಗಿ ಇಮಾ ಇಪಾ ಸಿದಿ ಅಸಾಮ್ದ ಸಕ್ರೆ ಸಕ್ರಬ ಮತುಂಗ್ದ ಸತ್ರಿಂಗೈ ಮರಗ್ ಇಮಾನ ಲೈರಿಂಗೈಸಿದ ಐನಗ ಸ್ಕೂಲ್ ಖಜಿ ಖಜಿ ಅಹಾಮಗ ಕಾಬ ಹೌರಕ್ಪ ಸದೈಸಿದ ಐನಗ ಸ್ಕೂಲ್ ಹಲ್ಲಕ್ಪ ಸಿದೈಸಿದ ಇಮಾದ ಸಾಕ್ ಲಾಮೇಗಾಯ್ನ ಹಾಯ್ಬಸೆ ಮಸಿದೈಸಿದ ಮಾಸಿ ಐಬು ಕಯಾ ಥೌಸಾ ಬಿದೇವ ಇಮಾಸಿನ ಥೌಸಾ ಬಿದಬಸಿ ಐನ ಕೋನ ಖಂಗೈ ಮಾನ ಫಿ ಸಾಬಗ ಸಿಮಾಗಿ ತೊಗಮ್ ತೊಗಮ್ದು ತೊಗಲುವಕಾಂದ ಐಬು ಖುಟ್ ಪಾಯ್ದನ ಲೈಕಾಯ್ದುದ ಪೂರಕಾಂದ ಮಾನ ಮಿಂಗೊಂಡಗಿ ಅಖೋಯ್ ಅಕೋಯ್ಬದ ಲೈರಿಬ ಕನೋಸಿಂಗ್ದುದಗಿ ಚೇಂಗ್ನ ಸಿಂಗ್ಬ ಮಾನ ಪೂರುರಗ
0: ಖಂಗ
1: ಚಾನಬದಗಿ ಪೂರುರಕಾಂದ ಹಲ್ಲಕಾಂದ ಸಾಕ್ ಥೋಂಗ ಪಿಜಬಸಿ ಐ ನಿಂಗ್ಸಂಗಿ ಅದು ಐನ ಖಲೆ ಐನ ಸಾಕ್ ಲಾಮೆ ಹಾರಕಾಂದ ಇಮಾನ ಥೌಕ್ಸಾದದನ ತೊಗಿಬದೋ ಮಾ ಐಬು ನುಕ್ಸಿದಬನ ನತ್ತಬಜಾನಿ ಮಾನ ಸಾಕ್ ಥೋಂಗ್ನಿಬ ಸಿಯಂಗ್ದು ಲೈತಬದಗಿ ತೌಬನಿ ಹಾಯ್ಬಸ ಐ ಸುಮ್ ನಿಂಗ್ಸಂಗೈ
0: ನುಕ್ಸಿ
1: ಸಾಕ್ ಲೈರಮಗ ಖರ ಸಾರೆ ಲೈರಮದ್ರಗ ಅದು ಅಖೋಯ್ ಇಮಾನವ ಸಿಂಗ್ ತೊರಕಾಂದ ꯑꯩꯈꯣꯏꯒꯤ ꯁꯥꯟꯅꯕ ꯊ꯭ꯔꯤ ꯀꯥꯞꯄꯤ ꯁꯥꯟꯅꯕ ꯃꯥꯔꯕꯣꯜ ꯁꯥꯟꯅꯕꯁꯤ ꯇꯧꯔꯛꯏꯝꯅꯤ ꯑꯗꯨꯅ ꯃꯥꯔꯕꯣꯜꯁꯤ ꯁꯥꯟꯅꯕꯁꯤꯗ ꯁꯤꯗ ꯏꯃꯥꯅ ꯆꯥꯛ ꯂꯣꯏꯔꯦ ꯀꯥꯏꯅ ꯀꯧꯔꯛꯄꯁꯤ ꯑꯩꯈꯣꯏ ꯍꯟꯕꯤꯕꯖꯥꯟꯇꯦ ꯆꯥꯛ ꯂꯥꯝꯕꯁꯦ ꯑꯩꯈꯣꯏ ꯐꯥꯎꯗ꯭ꯔꯦ
0: ꯁꯥꯟꯅꯕꯗꯨꯒꯤ ꯃꯇꯤꯛ ꯃꯌꯥꯏꯗꯨꯅ
1: ꯑꯧ ꯂꯥꯛꯑꯦ ꯂꯥꯛꯑꯦ ꯑꯗꯨ ꯍꯥꯏꯔꯒ ꯑꯩꯈꯣꯏꯁꯦ ꯁꯨꯝ ꯁꯨꯝ ꯊꯥꯞꯇꯣꯛꯈꯤꯕꯅꯦꯕ ꯑꯗꯩ ꯊꯣꯔꯛꯑꯀꯥꯟꯗ ꯆꯩꯗꯣꯏꯅꯦ ꯂꯥꯛꯑꯦ ꯂꯥꯛꯑꯦ ꯍꯥꯏꯔꯒ ꯁꯨꯝ ꯁꯨꯝ ꯊꯥꯞꯇꯣꯛꯈ꯭ꯔꯤꯁꯤ ꯀꯩꯒꯤꯅꯣ ꯍꯥꯏꯅ ꯇꯧꯗꯅ ꯑꯗꯨꯃꯥꯏꯅ
0: ꯍꯣꯏ
1: ꯇꯧꯏ
0: ꯌꯥꯝ ꯅꯨꯡꯉꯥꯏ ꯑꯣꯖꯥ ꯑꯗꯣ ꯑꯣꯖꯥꯅ ꯑꯍꯥꯟꯕ ꯑꯩꯈꯣꯏꯒꯤ ꯇꯝꯂꯛꯈꯤꯕ ꯁ꯭ꯀꯨꯜꯁꯦ ꯑꯦꯜ ꯄꯤ ꯁ꯭ꯀꯨꯜꯁꯤꯅ ꯀꯔꯤꯅꯣ ꯑꯗꯨꯒ ꯃꯇꯝꯗꯨꯗ ꯑꯣꯖꯥ ꯍꯣꯏꯕꯨ ꯈꯨꯠ ꯄꯥꯏꯔꯒ ꯇꯥꯛꯄꯤꯔꯛꯄ ꯇꯝꯕꯤꯔꯛꯄ ꯑꯣꯖꯥꯁꯤꯡ ꯑꯗꯨꯒ ꯃꯍꯩꯔꯣꯏꯁꯤꯡ ꯃꯇꯧ ꯀꯔꯝꯅ ꯂꯣꯏꯅꯔꯛꯈꯤꯕ ꯃꯇꯝꯗꯨꯒꯤ ꯋꯥꯔꯤ ꯅꯨꯡꯉꯥꯏꯕ ꯅꯨꯡꯉꯥꯏꯕ ꯀꯌꯥ ꯑꯃꯁꯨ ꯂꯩꯔꯝꯒꯅꯤ ꯍꯥꯏꯅ ꯈꯜꯂꯤ ꯑꯣꯖꯥ
1: ꯑꯩꯅ ꯏꯍꯥꯟ ꯍꯥꯟꯕ ꯂꯥꯏꯔꯤꯛ ꯇꯝꯖꯔꯛꯈꯤꯕ ꯁ꯭ꯀꯨꯜꯁꯤ ꯑꯩꯈꯣꯏꯒꯤ ꯂꯩꯀꯥꯏꯗꯅꯤ ꯑꯗꯨꯝ ꯂꯪꯊꯕꯥꯜ ꯃꯟꯇ꯭ꯔꯤꯈꯣꯡ ꯑꯦꯜ ꯄꯤ ꯁ꯭ꯀꯨꯜ ꯀꯧꯏ ꯂꯋꯥꯔ ꯄ꯭ꯔꯥꯏꯃꯥꯔꯤ ꯁ꯭ꯀꯨꯜ ꯑꯗꯨꯒ ꯃꯇꯝꯗꯨꯗ ꯑꯩꯕꯨ ꯍꯦꯛ ꯂꯥꯏꯔꯤꯛ ꯇꯥꯛꯄꯤꯔꯛꯈꯤꯕ ꯑꯣꯖꯥꯁꯤꯡꯗꯨꯒꯤ ꯃꯃꯤꯡꯁꯤ ꯑꯗꯨꯝ ꯑꯩ ꯅꯤꯡꯁꯤꯡꯖꯔꯤ ꯍꯦꯗ ꯄꯟꯗꯤꯠ ꯑꯣꯏꯕꯤꯔꯝꯕ ꯑꯩꯈꯣꯏꯒꯤ ꯈꯨꯝꯕꯣꯡ ꯃꯌꯨꯝ ꯂꯥꯂꯥ ꯁꯤꯡ ꯑꯗꯨꯒꯤ ꯁꯣꯔꯣꯛꯈꯥꯏꯕꯝ ꯒꯧꯔ ꯁꯤꯡ ꯁꯣꯔꯣꯛꯈꯥꯏꯕꯝ ꯀꯨꯃꯥꯔ ꯁꯤꯡ ꯑꯣꯖꯥ ꯏꯕꯦꯠ ꯇꯣꯝꯕꯤ ꯂꯥꯏꯀꯪꯕꯝ ꯏꯕꯣ ꯇꯣꯝꯕꯤ ꯑꯥꯔ ꯀꯦ ꯁꯅꯥ ꯇꯣꯝꯕꯤ ꯍꯥꯏꯔꯤꯕ ꯑꯣꯖꯥꯁꯤꯡꯁꯤꯅ ꯑꯩꯕꯨ ꯑꯩꯈꯣꯏꯕꯨ ꯍꯥꯏꯇꯥꯔꯦ ꯑꯩꯈꯣꯏꯕꯨ ꯃꯇꯝꯗꯨꯗ ꯃꯆꯥꯗ ꯃꯆꯥꯗꯧꯅ ꯑꯗꯨꯝ ꯌꯥꯝ ꯅꯨꯡꯁꯤꯅ ꯊꯋꯥꯏ ꯌꯥꯎꯅ ꯇꯥꯛꯄꯤꯔꯛꯏ ꯑꯗꯨ ꯃꯣꯏꯁꯤꯡꯗꯨꯅ ꯇꯥꯛꯄꯤ ꯇꯝꯕꯤꯔꯛꯄꯒꯤ ꯃꯄꯥꯟꯅ ꯑꯩꯈꯣꯏꯅ ꯉꯁꯤ ꯃꯤ ꯑꯣꯏꯕ ꯉꯝꯖꯔꯤꯕꯅꯤ ꯑꯗꯨ ꯃꯣꯏꯒꯤ ꯇꯧꯕꯤꯃꯟ
0: ꯑꯩꯈꯣꯏꯅ ꯀꯥꯎꯐꯝ ꯁꯨꯛꯊꯣꯛꯇꯦ ꯍꯣꯏ ꯏꯃꯥ ꯄꯥꯕꯨꯡꯅ ꯁꯪꯁꯥꯔꯁꯦ ꯀꯔꯤꯅꯣ ꯈꯪꯍꯟꯕꯤꯔꯦ ꯏꯃꯥ ꯕꯕꯥꯅ ꯑꯗꯨꯒ ꯁꯦꯝꯕꯤ ꯁꯥꯕꯤꯕꯁꯤꯅ ꯑꯩꯈꯣꯏꯒꯤ ꯒꯨꯔꯨ ꯑꯣꯖꯥꯁꯤꯡꯗꯨꯅꯦꯕ
1: ꯃꯥꯅꯤ ꯃꯥꯅꯤ
0: ꯍꯣꯏ ꯑꯗꯣ ꯑꯣꯖꯥ ꯑꯩꯈꯣꯏꯅ ꯑꯍꯜ ꯂꯃꯟꯁꯤꯡꯗꯒꯤ ꯁꯨꯝ ꯋꯥꯔꯤꯁꯦ ꯇꯥꯖꯕ ꯃꯇꯝꯗ ꯀ꯭ꯂꯥꯁ ꯇꯨꯁꯤꯗ ꯀꯝꯄꯤꯇꯤꯇꯤꯞ ꯑꯦꯛꯖꯥꯝ ꯑꯃ ꯄꯥꯡꯊꯣꯛꯏꯀꯥꯟꯅ ꯍꯧꯈꯤꯕ ꯑꯍꯜ ꯂꯃꯟꯁꯤꯡꯅ ꯁꯨꯝ ꯋꯥꯔꯤ ꯂꯤꯕꯒ ꯑꯩꯈꯣꯏ ꯇꯥꯖꯩ ꯑꯗꯣ ꯑꯣꯖꯥ ꯍꯣꯏꯗꯤ ꯑꯗꯨꯒꯨꯝꯕ ꯀꯝꯄꯤꯇꯤꯁꯟꯒꯁꯤ ꯌꯥꯎꯕꯤꯔꯛꯄ꯭ꯔꯥ
1: ꯀ꯭ꯂꯥꯁ ꯇꯨꯒꯤ ꯀꯝꯄꯤꯇꯤꯁꯟꯃꯛꯇꯤ ꯌꯥꯎꯖꯔꯛꯇꯦ ꯑꯩꯈꯣꯏ ꯃꯇꯝꯗꯣ ꯁ꯭ꯀꯨꯜ ꯁ꯭ꯀꯨꯜꯗꯨꯒꯤ ꯃꯈꯥ ꯄꯣꯟꯅ ꯊꯥꯕ ꯊꯥꯗꯕꯒꯤ ꯀꯩꯅꯣꯁꯨ ꯑꯗꯨꯝ ꯂꯩꯕꯖꯥꯠꯅꯤ
0: ꯍꯣꯏ
1: ꯀ꯭ꯂꯥꯁ ꯇꯨꯃꯛꯇꯤ ꯌꯥꯎꯖꯔꯛꯇꯦ ꯑꯗꯨ ꯀ꯭ꯂꯥꯁ ꯐꯥꯏꯚꯀꯤ ꯀꯝꯄꯤꯇꯤ